0: ಸಂಘದಿಂದ ಲತಾ ಮಂಗೇಶ್ಕರ್ ಪ್ರಶಸ್ತಿ ಮತ್ತು ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂತಹ ದಿಗ್ಗಜ ನೇಪಥ್ಯ ಗಾಯಕಿ ಎಂದು ನಮ್ಮನ್ನು ಅಗಲಿದರು. ಅವರ ಸಿರಿಕಂಠದಿಂದ ನಮ್ಮ ಮನದಲ್ಲಿ ತಟಸ್ಥವಾಗಿರುತ್ತದೆ. ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಘಟಿಸೋಣ. ಸ್ನೇಹಿತರಿಗೆ ಸ್ವಾಗತ. ಸಂಗೀತವೆಂದರೆ ಮನಸ್ಸು ಮತ್ತು ಶರೀರ ದಣಿದಾಗ ನಮಗೆ ಸಂಗೀತ ಸಾಂತ್ವನವನ್ನು ನೀಡುತ್ತದೆ. ಅಂತೆಯೇ ನಮ್ಮಲ್ಲಿರುವಂತಹ ಖಿನ್ನತೆಯು ಹೊರಮಾಡಿಸಿ ನಮ್ಮನ್ನು ಉಲ್ಲಾಸಭರಿತವಾಗಿ ಮಾಡುತ್ತದೆ. ನಾವು ಸಂಗೀತ ಕೇಳಬೇಕಾದಾಗ ನಮ್ಮ ಶರೀರವು ಮತ್ತು ಮನಸ್ಸು ಸಹ ಏಕತಾಳದಲ್ಲಿ ತಾಳ ಹಾಕಿ ನಾವು ಆಸ್ವಾದಿಸುತ್ತೇವೆ, ಆನಂದಿಸುತ್ತೇವೆ, ನೆಮ್ಮದಿಯನ್ನು ಪಡೆಯುತ್ತೇವೆ. ಅಂತಹ ಅದ್ಭುತ ಶಕ್ತಿ ಈ ಸಂಗೀತಕ್ಕೆ ಇದೆ. ಸಂಗೀತದಲ್ಲಿ ಅನೇಕ ಪ್ರಕಾರಗಳು, ಅನೇಕ ಬಗೆಗಳು, ಅನೇಕ ರಾಗಗಳು, ಸಪ್ತಸ್ವರಗಳು. ಇಂತಹ ಒಂದು ಸಂಗೀತವು ಚಿಕಿತ್ಸೆಯನ್ನು ಮಾಡುತ್ತದೆ ಎಂದರೆ ಕೇಳುವುದೇ ಒಂದು ವಿಸ್ಮಯಕಾರಿಯಾಗಿ ನಮಗೆ ಅನಿಸುತ್ತದೆ. ಸಂಗೀತದಲ್ಲಿ ಅನೇಕ ಕಾಯಿಲೆಗಳಿಗೆ ನಿವಾರಣೆಯ ಉಪಾಯವನ್ನು ಅರಸುತ್ತಾ ಹೆಚ್ಚು ಹೆಚ್ಚು ಕೃಷಿಯನ್ನು ಮಾಡುತ್ತಿದ್ದಾರೆ ಡಾಕ್ಟರ್ ಬಿನಿಯಾ ಅವರು. ಇವರು ಇಂದು ನಮ್ಮ ಕಸ್ತೂರಿಯ ನಿಲಯಕ್ಕೆ ಆಗಮನಿಸಿದ್ದಾರೆ. ಸಂಗೀತದ ಮಾಹಿತಿಯನ್ನು, ಚಿಕಿತ್ಸೆಯನ್ನು ಪಡೆಯುವಂತಹ ಕಾರ್ಯಗಳನ್ನು ಮತ್ತು ಸಂಗೀತದ ಶಕ್ತಿಯನ್ನು ಕೇಳಿ ತಿಳಿಯೋಣ. ನಮಸ್ಕಾರ ವಿನಿ ಅವರೇ.
1: ನಮಸ್ಕಾರ
0: ವಿನಿ ಅವರೇ. ಇಂದು ನಮ್ಮ ನಿಲಯಕ್ಕೆ ನಿಮ್ಮಂತಹ ಸಂಗೀತ ತಜ್ಞರು ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ.
1: ನನಗೂ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ಮಾತಾಡಿಸಿ.
0: ಸಂಗೀತದಲ್ಲಿರುವಂತಹ ರುಗ್ಮತೆಗಳಿಗೂ ಇದು ನಿವಾರಣೆಯನ್ನು ಹುಡುಕ್ತಾ ಇದ್ದೇವೆ. ಅದರಿಂದ ಸಂಗೀತ ಕೇಳದೇ ಇರುವ ಪ್ರಪಂಚದಲ್ಲಿ ಯಾರು ಇಲ್ಲ ಅಂದರೆ, ಇಂತಹ ಸಂಗೀತ ಶಕ್ತಿಯನ್ನು ನೀವು ಹೇಗೆ ಪಡೆದುಕೊಂಡ್ರಿ? ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಈ ಸಂಗೀತದ ಸ್ಥಾನ ಏನಿದೆ?
1: ನಾನು ಮಂಗಳೂರು ಹತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ್ದು. ನನ್ನ ಅಪ್ಪ ಅಮ್ಮ ಇಬ್ರು ಸಂಗೀತ ಯಕ್ಷಗಾನ ಈ ಫೀಲ್ಡ್ ಅಲ್ಲಿದ್ರು. ಹಾಗೆ ಮನೆಯಲ್ಲಿ ಅಪ್ಪ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು, ಸಂಗೀತ ಕಲೀಲೇಬೇಕು, ಮಕ್ಕಳು ಯಾವ್ದಾದ್ರು ಒಂದು ಫಾರ್ಮ್ ಆಫ್ ಮ್ಯೂಸಿಕ್, ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಇರ್ಬೋದು, ಹಾಡೋದಿರ್ಬೋದು. ಸೊ ಇದ್ರ ಬಗ್ಗೆ ತುಂಬಾ ನಮಗೆ ಪ್ರೋತ್ಸಾಹ ಇತ್ತು. ಬಟ್ ಆಗ ಸಂಗೀತ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಗಮನ ಬಂದಿರ್ಲಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಲೈಕ್ 3-4 ವರ್ಷದಲ್ಲಿ ನಾನು ಸಂಗೀತ ಕಲಿಯೋ ಶುರು ಮಾಡಿದೆ. ಮನೆಯಲ್ಲಿ ಒಂಥರ ಸಾಯಂಕಾಲ ಆದ್ರೆ ಕೂತು ಎಲ್ರು ಕೂತು ಹಾಡಬೇಕು ಅಥವಾ ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು, ನನ್ನ ತಮ್ಮ ವಯಲಿನ್ ನುಡಿಸೋನು, ನನ್ನ ತಂಗಿ ಹಾಡೋಳು, ಅಮ್ಮ ಕೂಡ ಹಾಡ್ತಾ ಇದ್ರು, ಅಪ್ಪ ಮೃದಂಗ ನುಡಿಸ್ತಾ ಇದ್ರು. ಸೊ ಮನೆಯಲ್ಲಿ ಸಾಯಂಕಾಲ ಆಯ್ತು ಅಂದ್ರೆ ಒಂದು ದೀಪ ಹಚ್ಚೋ ಟೈಮಲ್ಲಿ ಎಲ್ರು ಕೂತು ಸಂಗೀತ ಹಾಡ್ಲೇಬೇಕು. ಆ ಟೈಮಲ್ಲಿ ನಾವು ಬೇರೆ ಏನೋ ಕೆಲಸ ಇಟ್ಕೊಳ್ಳೋ ಹಂಗೆ ಇಲ್ಲ. ಸೊ ಏನಾದ್ರೂ ಸಪೋಸ್ ನಮ್ಗೆ ಏನಾದ್ರೂ ಬೇರೆ ಓದಕ್ಕಿತ್ತು ಅಥವಾ ಈವನ್ ಸ್ಟಡಿ ಮಾಡ್ಲಿಕ್ಕಿತ್ತು, ಹೋಮ್ವರ್ಕ್ ಇತ್ತು, ಎಕ್ಸಾಮ್ ಇತ್ತು ಅಂದ್ರೂ ಇದಕ್ಕೆ ಮಾತ್ರ ನಮಗೆ ಏನೋ ಕನ್ಸೆಷನ್ ಸಿಗ್ತಾ ಇರ್ಲಿಲ್ಲ. ಅಪ್ಪನ ಹತ್ರ ನಾವು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಸಿಟ್ಟು ಬರೋದು. ಸೊ ಡೈಲಿ 1 ಅವರ್ ಅಟ್ಲೀಸ್ಟ್ 2 ಅವರ್ಸ್ ಕೂತಾಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದಿನ ಹಾಡ್ಲಿಲ್ಲ, ಎಲ್ಲಾದ್ರೂ ಔಟ್ ಆಫ್ ಸ್ಟೇಷನ್ ಹೋದ್ವಿ ಅಂದ್ರೆ ನೇಬರ್ಸ್ ಎಲ್ಲ ಕೇಳೋರು, ಏನು ಇವತ್ತು ಹಾಡ್ಲಿಲ್ವಲ್ಲ ನೀವು ಮನೆಯಲ್ಲಿ ಅಂತ.
0: ನೀವು ಹಾಡ್ತಾ ಇದ್ರೆ ನೆರೆಹೊರೆಯವರು ಸಹ ಒಂದು ಸಂಗೀತ ಆನಂದ ಆಸ್ವಾದಿಸ್ತಾರೆ.
1: ಕರೆಂಟ್ ಹೋಯ್ತು ಅಂದ್ರೆ ಕೂತಾಡೋದು. ಈ ತರ ಸಂಗೀತ ನಮ್ಮ ಮನೆಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಅಪ್ಪನಿಗೆ ತುಂಬಾ ಸಿಟ್ಟು, ನಾನು ಹೇಳ್ದಂಗೆ ಕೋಪ ಬರೋದು. ಸೊ ಈ ಸಿಟ್ಟು ಮತ್ತೆ ಈ ತರ ಪ್ರಾಬ್ಲಮ್ಗಳೆಲ್ಲ ಮನೆಗೆ ಟೆನ್ಷನ್ ಇರೋದು ಅಥವಾ ಮನೆಗೆ ಬಂದಾಗ ಅಪ್ಪ ಅಮ್ಮಂದೇನೋ ಸಿಟ್ಟು ಆ ತರ ಮೂಡ್ ಇರೋದು. ಆದ್ರೆ ಸಂಗೀತ 1 ಅವರ್ ಕೂತು ಸಂಗೀತ ಹಾಡಿದ್ಮೇಲೆ ಆ ಮನೆಯ ಪರಿಸರದಲ್ಲೇ ಒಂಥರ ಚೇಂಜಸ್ ನನಗೆ ಕಾಣಿಸ್ತು. ನಮ್ಗೆ ಇನ್ನೂ ಹೆಚ್ಚು ಕಮ್ಯುನಿಕೇಶನ್ ಮಾಡೋದಕ್ಕೆ, ಒಬ್ಬರ ಹತ್ರ ಮಾತಾಡುವಾಗ ಅಸಿಟ್ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು, ದುಗುಡ, ದುಮ್ಮಾನ, ಕೋಪ ಎಲ್ಲಾನು ಕಮ್ಮಿ ಆಗಿ ಎಲ್ಲರೂ ಚೆನ್ನಾಗಿ ಆರಾಮವಾಗಿ ಮಾತಾಡುವಂತ ಒಂದು ಪರಿಸರ ಒಂದು ಬೆಳೀತಾ ಇತ್ತು ಸಂಗೀತದಿಂದ. ಸೊ ಸಂಗೀತ ಹಾಡಿದ್ಮೇಲೆ ನಮ್ಗೆ ಊಟ ಕೂತ್ಕೊಂಡು ಒಂದು ಪ್ರಶಾಂತತೆ, ಒಂದು ಅದು ನನಗೆ ಬರ್ತಾ ಬರ್ತಾ, ಚಿಕ್ಕವಳಿದ್ದಾಗ ಅಷ್ಟೊಂದು ಗೊತ್ತಾಗ್ಲಿಲ್ಲ, ಕಾಲೇಜಿಗೆ ಬರ್ತು. ನಾನು ಏನ್ ಅನ್ಕೊಂಡೆ ಅಂದ್ರೆ ಸರಿ, ಸಂಗೀತ ಅನ್ನೋದು ಬರೀ ಮನೋರಂಜನೆ ಮಾತ್ರ ಅಲ್ಲ, ಬಹುಶಃ ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ. ಮನುಷ್ಯರ ಮನಸ್ಸು ಮತ್ತೆ ದೇಹದ ಮೇಲೆ ಸಂಗೀತದ ಎಫೆಕ್ಟ್ ಇದೆ ಅಂತ ಅನ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಹಾಗೆ ಕಾಲೇಜಿಗೆ ಬರ್ತಾ ನನ್ನ ನ್ಯಾಚುರೋಪತಿ ಅಂದ್ರೆ ಪ್ರಕೃತಿ ಚಿಕಿತ್ಸೆ ನನ್ನ ಮೇನ್ ಆಗಿ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಮೆಡಿಕಲ್ ಮಾಡಿರೋದು ಪ್ರಕೃತಿ ಚಿಕಿತ್ಸೆ ಮೇಲೆ. ಅದಕ್ಕೆ ಬಂದಾಗಂತೂ ನಾವು ಕಂಪ್ಲೀಟ್ ಆಗಿ ನಾವು ಅನಾಟಮಿ ಫಿಸಿಯಾಲಜಿ ಎಲ್ಲ ಕಲ್ತ್ರೂ ಚಿಕಿತ್ಸೆ ಅಂತ ಬಂದಾಗ ನಾವು ಮೆಡಿಸಿನ್ಸ್ ಮೇಲೆ ನಾವು ಹೆಚ್ಚು ನಂಬೋದಿಲ್ಲ. ಮೆಡಿಸಿನ್ಸ್ ಬೇಡ, ನಮ್ಮ ದೈನಂದಿನ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಬದುಕುವ ಕ್ರಮ ಯಾವ ತರ ಇದೆ, ಅದರಲ್ಲೇ ನಾವು ಎಲ್ಲ ರೋಗಗಳನ್ನು ಗುಣಪಡಿಸಬಹುದು ಅಂತ ನಾನು ಮೆಡಿಕಲ್ ಸೈನ್ಸ್ ಅಲ್ಲಿ ಸ್ಟಡಿ ಮಾಡಿದಾಗ ಸಂಗೀತವನ್ನು ಯಾಕೆ ಹಾಗಿದ್ರೆ ಯೂಸ್ ಮಾಡ್ಕೋಬಾರ್ದು, ಅದು ಒಂದು ಡ್ರಗ್ಲೆಸ್ ಥೆರಪಿ, ಅಲ್ಲೂ ನಾವು ಯಾವುದೇ ಮೆಡಿಸಿನ್ ಯೂಸ್ ಮಾಡೋದಿಲ್ಲ. ಸೊ ನನ್ನ ಪ್ರೊಫೆಷನ್ ಮತ್ತೆ ನನ್ನ ಏನು ಪ್ಯಾಷನ್, ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನು ಜೊತೆ ಮಾಡಿಕೊಂಡು ಸಂಗೀತ ಹಾಡೋದು, ಪ್ರೋಗ್ರಾಮ್ ಕೊಡೋದು, ಕಚೇರಿ ಕೊಡೋದು, ಇದ್ರ

0: ಜೊತೆಗೆ ಸಂಗೀತ ಚಿಕಿತ್ಸೆಯನ್ನು ನಾನು ಮುಂದುವರಿಸ್ತಾ ಬಂದೆ.
1: ಅದರಿಂದ ಅನೇಕ ಚಿಕಿತ್ಸೆಗಳ ನಿವಾರಣೆ ಇದೆ ಅಂದ್ರೆ ಅದು ಯಾವ ಬಗೆ?
0: ಈಗ ಸಂಗೀತ ಚಿಕಿತ್ಸೆ ಅನ್ನೋದು ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ಚಾಲ್ತಿಯಲ್ಲಿ ಇರುವಂತಹ ಒಂದು ಚಿಕಿತ್ಸೆ. ನಮ್ಮ ದೇಶದಲ್ಲಿ ಇನ್ನೂ ಇಲ್ಲ, ಅಷ್ಟೊಂದು ಅದ್ರ ಬಗ್ಗೆ ಅರಿವಿಲ್ಲ ಅಂತ ಹೇಳ್ಬೋದು. ಆದ್ರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಈಗ ತುಂಬಾ ಕಷ್ಟ ಬರ್ತಿರ್ತಾರೆ, ಲೈಕ್ ಹಾಸ್ಪಿಟಲ್ ವಾರ್ಡ್ಸ್ ಅಲ್ಲಿ ಮಕ್ಕಳಿಗೆ ಏನೋ ಆಪರೇಷನ್ ಕಳಿಸಿರ್ತಾರೆ, ಅಪ್ಪ ಅಮ್ಮ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಆ 3 ಗಂಟೆ ಏನಾಗುತ್ತೆ, ಆಪರೇಷನ್ ಯಾವ ತರ ಆಗುತ್ತೆ ಅಪ್ಪ ಅಮ್ಮನಿಗೆ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಸಂಗೀತ ಚಿಕಿತ್ಸೆ ಕೊಡ್ತಾರೆ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೋಸ್ಕರ. ಸೊ ಆ ರೀತಿನಲ್ಲೂ ಫಾರಿನ್ ಕಂಟ್ರೀಸ್ ಅಲ್ಲಿ ಸಂಗೀತ ಚಿಕಿತ್ಸೆ ಚಾಲ್ತಿಯಲ್ಲಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಕ್ಕಳಲ್ಲಿ ಕಂಡು ಬರುವ ಕೆಲವು ಬುದ್ಧಿಮಾಂದ್ಯತೆಗಳು ಅಥವಾ ಆಟಿಸಂಗಳು, ಸಿಂಪಲ್ ಹೆಡ್ ಏಕ್ ಇಂದ ಹಿಡಿದು ಎಲ್ಲದಕ್ಕೂ ಪಾಶ್ಚಿಮಾತ್ಯರು ಸಂಗೀತ ಚಿಕಿತ್ಸೆಯನ್ನ ಆಲ್ರೆಡಿ ಅಳವಡಿಸಿಕೊಂಡಿದ್ದಾರೆ ಅವರದೇ ಆದ ಶೈಲಿಯಲ್ಲಿ, ಪಾಶ್ಚಿಮಾತ್ಯ ಶೈಲಿಯಲ್ಲಿ. ನಾನು ಸಂಗೀತ ಚಿಕಿತ್ಸೆ ಕಲಿಯುವಾಗ ನನಗನ್ನಿಸ್ತು, ಅಂದ್ರೆ ನಾನು ಅವರ ಸಂಗೀತ ಕೀಳು ಅಥವಾ ನಮ್ಮದು ಮೇಲು ಅಂತ ಹೇಳೋದಲ್ಲ, ಆದ್ರೆ ಅವರು ಮಾಡುವಂತ ಸಂಗೀತ ಚಿಕಿತ್ಸೆ ನೋಡಿದಾಗ ನನಗನ್ನಿಸ್ತು, ನಮ್ಮ ದೇಶದಲ್ಲಿ ಇಷ್ಟೊಂದು ರಾಗಗಳು, ಇಷ್ಟೊಂದು ಸಂಗೀತದ ಪ್ರಾಕಾರಗಳನ್ನು ಇಟ್ಕೊಂಡು ನಾವ್ಯಾಕೆ ಮಾಡಬಾರ್ದು? ಕೆಲವೇ ಕೆಲವು ನೋಟ್ಸ್ ಹಿಡ್ಕೊಂಡು ಅವ್ರು ಮಾಡ್ತಿದ್ದಾರೆ, ಮೊಜಾರ್ಟ್ ಬೆಥೋವನ್ ಇರ್ಬೋದು ಅಂತ ಗ್ರೇಟ್ ಆರ್ಟಿಸ್ಟ್ ಅನ್ನ ಅವರು ಯೂಸ್ ಮಾಡ್ ಅದರ ಮೇಲೆ ಬೇಸ್ಡ್ ಆಗಿ ಅವರು ಚಿಕಿತ್ಸೆಗಳನ್ನ ಮಾಡ್ತಿದ್ದಾರೆ. ನಮ್ಮಲ್ಲಿರೋ ರಾಗಗಳು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಶೈಲಿಗಳಲ್ಲಿ ಇರುವಷ್ಟು ಆಳ ಬಹುಶಃ ಬೇರೆ ಯಾವುದೇ ಪ್ರಪಂಚದ ಯಾವುದೇ ಸಂಗೀತಕ್ಕೂ ಇಲ್ಲ ಅಂತ ನನ್ನದು ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಅದನ್ನ ಒಪ್ಪತ್ತೆ. ಮೃದಂಗಕ್ಕಿರೋ ಶಕ್ತಿ ಒಂದು ಡ್ರಮ್ ಅಲ್ಲಿ ಸಾಧ್ಯ ಇಲ್ಲ, ಅಷ್ಟೊಂದು ನಾದವನ್ನ ತರೋದು. ಅಥವಾ ನಮ್ಮಲ್ಲಿ ಬರೀ ಮೃದಂಗ ಅಥವಾ ಬರೀ ತಬ್ಲಾ ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ ಗಳಿದೆ, ಬೇರೆ ಬೇರೆ ರೀತಿಯ ಪಕ್ಕವಾದ್ಯ ಇನ್ಸ್ಟ್ರೂಮೆಂಟ್ ಇದೆ, ಹಾಡೋ ರೀತಿಗಳಲ್ಲಿ ಜಾನಪದ ಶೈಲಿ ಇದೆ, ಅದೇ ರೀತಿ ಕರ್ನಾಟಕ ಶೈಲಿ ಇದೆ, ಹಿಂದೂಸ್ತಾನಿ ಇದೆ, ಸಿನಿಮಾ ಹಾಡುಗಳು, ಸಿನಿಮಾ ಹಾಡು ಕೂಡ ಒಂದು ಪ್ರಪಂಚದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ, ಬಾಲಿವುಡ್ ಅಂತ ಇರಬಹುದು ಅಥವಾ ಓಲ್ಡ್ ಕ್ಲಾಸಿಕ್ಸ್ ಅಂತ ಇರಬಹುದು. ಸೊ ಎಲ್ಲ ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು, ಇದನ್ನ ನಾವು ಯಾಕೆ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬಾರ್ದು, ಯಾಕೆ ಬರೀ ಪಾಶ್ಚಿಮಾತ್ಯ ನೋಟ್ಸ್ ಅನ್ನೇ ಬಳಸ್ಕೋಬೇಕು, ನಮ್ಮ ರಾಗವನ್ನು ನಾವು ಅಳವಡಿಸಿ ನೋಡೋಣ. ಸೊ ನಾನು ನನ್ನ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಗ 2 ಕೇಸನ್ನ ಆಸ್ ಅ ರೆಫರೆನ್ಸ್ ನಾನು ತಗೊಂಡೆ ನನ್ನ ರಿಸರ್ಚ್ಗೆ. ಅಂದ್ರೆ ಮೇನ್ ಆಗಿ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ, ಮತ್ತೆ ಬಿಪಿ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ, ಬಿಪಿ ಅಂತ ಜನರಲ್ ಆಗಿ ಹೇಳ್ತಾರೆ, ಅಧಿಕ ರಕ್ತದೊತ್ತಡ. ಸೊ ಇದೆರಡನ್ನ ಹೆಚ್ಚಾಗಿ ನಮ್ಗೆ ಈ ಪೇಷಂಟ್ ಸಿಗ್ತಾ ಇದ್ರು, ಅದಕ್ಕೋಸ್ಕರ ಇದೆರಡು ಕೇಸಸ್ ಅನ್ನ ನಾನು ತಗೊಂಡೆ. ಇವರಿಬ್ಬರಿಗೆ ಪ್ರತಿ ಈ ಪೇಷಂಟ್ ಬಂದಾಗ ಎಲ್ಲ ಬಿಪಿ ಮತ್ತೆ ಇನ್ಸೋಮ್ನಿಯಾ ಪೇಷಂಟ್ಸ್ ಗೆ ಅವರ ಬಿಪಿ ಚೆಕ್ ಮಾಡೋದು, ಆಮೇಲೆ ಒಂದಷ್ಟು ರಾಗಗಳನ್ನ ಅವ್ರಿಗೆ ಕೇಳಿಸೋದು, ಆಮೇಲೆ ಅವ್ರ ಬಿಪಿ ಚೆಕ್ ಮಾಡೋದು, ಅದರಲ್ಲಿ ಇರೋ ವ್ಯತ್ಯಾಸವನ್ನ ರೆಕಾರ್ಡ್ ಮಾಡೋದು. ಮತ್ತೆ ನಿದ್ರಾಹೀನತೆಗೆ ಡೈಲಿ ರಾತ್ರಿ ನಿದ್ರೆ ಮಾಡುವವರಿಗೆ ಅವರು ಕೆಲವೊಂದ್ಸಲಿ ಏನೇನೋ ಲಾಜಿಕಲ್ ಮೆಡಿಸಿನ್ಸ್ ಅನ್ನ ತಗೊಂಡು ನಿದ್ರೆ ಮಾಡೋರು ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಅದು ಬರ್ತಾ ಬರ್ತಾ ಅದ್ರ ಡೋಸೇಜ್ ಜಾಸ್ತಿ ಆಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸೊ ಅದನ್ನ ಕಮ್ಮಿ ಮಾಡಿಸಿ, ಆ ಮಾತ್ರೆ ತಗೋಬೇಡಿ, ಈ ರಾಗ ಕೇಳಿ ಹೆಂಗೆ ನಿದ್ದೆ ಮಾಡ್ತೀರಿ ನೋಡೋಣ ಅಂತ ಹೇಳಿದಾಗ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಆಸ್ ಅನ್ ಇಂಟರ್ನಿ. ಸೊ ಅಬೌಟ್ 50 ಪೇಷಂಟ್ಸ್ ಅನ್ನ ನಾನು ರೆಕಾರ್ಡ್ ಮಾಡಿದ್ದೇನೆ, ಹೇಗಿತ್ತು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಆಲ್ಮೋಸ್ಟ್ 90% ಪೇಷಂಟ್ಸ್ ಅಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈ 10% ರಿಸಲ್ಟ್ ಸಿಗದೆ ಇರೋದು ಬಹುಶಃ ಅವರು ಕಂಟಿನ್ಯೂ ಮಾಡದೆ ಇರಬಹುದು, ಅಥವಾ ನಾನು ಹೇಳಿದ್ದೆ ಅವ್ರಿಗೆ ಅರ್ಥ ಆಗದೆ ಇರಬಹುದು, ಅಥವಾ ಅವರಿಗೊಂದು ಪ್ರಿಜುಡಿ ಇರಬಹುದು, ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ, ನನ್ನ ಮೆಡಿಸಿನ್ ವರ್ಕ್ ಆಗುತ್ತೆ, ಆತರ ಇದ್ರೆ ಮತ್ತೆ ಅವರಿಗೆ ಕೌನ್ಸಿಲ್ ಮಾಡಿ ನಾವು ಮಾಡೋಣ. ಅದೇ ಈಗ ನಮ್ಮ ಪುರಾಣಗಳನ್ನ ನಾವು ನೋಡಿದಾಗ ನಿದ್ರಾಹೀನತೆಯಿಂದ ನಾನು ತಗೊಂಡ ರಾಗ ನೀಲಾಂಬರಿ ಅಂತ ರಾಗ, ಅದೇ ರೀತಿ ರೀತಿಗೌಳ ಅಂತ ರಾಗ. ಸೊ ನಮ್ಮ ಕೃಷ್ಣನ ಹಾಡುಗಳಿರ್ಬೋದು ಅಥವಾ ಯಾವುದೇ ಜಾತಿ, ನಾನು ಹಿಂದೂ ಅಂತ ಅಲ್ಲ, ನಮ್ಮ ದೇಶದಲ್ಲಿರೋ ಎಲ್ಲಾ ಧರ್ಮಗಳು ಬಹುಶಃ ಮಕ್ಕಳನ್ನ ನಿದ್ದೆ ಮಾಡಿಸುವಾಗ ಕೆಲವೊಂದು ಲಲ್ಲಬೀಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನಾವು ಬಳಸ್ತೀವಿ, ಅದೆಲ್ಲ ಜೋಗುಳ ಹಾಡುಗಳು. ಜೋಗುಳ ಹಾಡುಗಳೆಲ್ಲ ನೀಲಾಂಬರಿ ಅಥವಾ ರೀತಿಗೌಳದಲ್ಲಿದೆ. ಸೊ ಅದನ್ನ ನಾನು ನಿದ್ರಾಹೀನತೆ ಇರೋ ಪೇಷಂಟ್ಗೆ ಕೊಟ್ಟಾಗ ಅವರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಸೊ ನನಗೇನು ಅನ್ನಿಸ್ತು, ನಮ್ಮ ಪುರಾಣಗಳಲ್ಲೂ ಬಹುಶಃ ಬಹಳ ರೆಫರೆನ್ಸ್ ನನಗೆ ಸಿಗ್ಬೋದು ಸಂಗೀತ ಚಿಕಿತ್ಸೆ ಬಗ್ಗೆ ಅಂತ. ಕೆಲವೆಲ್ಲ ತಮಿಳಲ್ಲಿದೆ, ಕೆಲವೆಲ್ಲ ಸಂಸ್ಕೃತದಲ್ಲಿದೆ, ಅದನ್ನೆಲ್ಲ ಈಗ ಹುಡುಕಿ ನಾನು ಆ ಕೆಲಸ ಮಾಡ್ತಾ ಇದ್ದೇನೆ. ಕೆಲವು ರಾಗಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲದೆ ಇರುವಂತರ ಇಂಥ ಇನ್ಫಾರ್ಮೇಶನ್ಸ್ ಇದೆ ಅದರಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಬಹಳ ಇಂಟ್ರೆಸ್ಟಿಂಗ್.
1: ಡಾಕ್ಟರ್ ವಿನಯ್ ಅವರೇ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಂತ ಗೊತ್ತು, ಒಂದೆರಡು ನುಡಿಯನ್ನ ನಮ್ಮ ಶ್ರೋತೃಗಳಿಗಾಗಿ.
0: ಖಂಡಿತ.

0: ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ ಗಳದಿಂದ ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕನ್ಸ್ತಾ ಇದೆ. ಇವಾಗ ನೀವು ಹೇಳಿದ್ರಿ ನೀವು ಜೋಗುಳ ಹಾಡಿದ ಒಂದು ಸಂಗೀತದ ಪ್ರಕಾರ ಅಂತ ಹೇಳಿದ್ವಿ, ಇನ್ನೂ ಏನೇನಿವೆ? ಮಾನಸಿಕ ವೇದನೆಯಾಗಲಿ ಖಿನ್ನತೆಯಾಗಲಿ ನಾವು ಮರಿಬೇಕಂದ್ರೆ ಅನಿಶ್ಚಿತೆ ಏನಿರುತ್ತಲ್ಲ ಅದನ್ನು ಹೋಗ್ಲಾಡಿಸಬೇಕು ಅಂದ್ರೆ, ಯಾಕೆಂದ್ರೆ ನಾ ಯಾಕೆ ಮಾನಸಿಕವಾಗಿ ಅಂತ ಯಾಕೆ ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಆರೋಗ್ಯದ ಸೂತ್ರವು ಮಾನಸಿಕ ತತ್ವದಲ್ಲಿ ಅಡಗಿದೆ.
1: ಹೌದು.
0: ಇದು ಮಾನಸಿಕ ತತ್ವವನ್ನು ಅಳವಡಿಸುತ್ತೀರಿ, ಯಾವ ಯಾವ ರಾಗಗಳಲ್ಲಿ ಕೊಡ್ತೀರಿ ಎಂಬುದು ಹೇಳಬೇಕು.
1: ಖಂಡಿತ. ಈಗ ಅದಕ್ಕೆ ನಾವು ನಮ್ಮ ಎಕ್ಸಾಂಪಲ್ ನಾವು ತಗೋಬಹುದು. ಮನೇಲಿ ಏನೋ ಮದುವೆ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಸ್ವಲ್ಪ ಜ್ವರ ಇದ್ರೂ ಅಷ್ಟೊಂದು ನಮ್ ಗಮನಕ್ಕೆ ಬರೋದಿಲ್ಲ, ಅಥವಾ ಯಾರೋ ಕಾಲು ನೋವಿಂದ ಸಫರ್ ಆಗ್ತಾ ಇದ್ರು ಏನೋ ತುಂಬಾ ಮನೆ ಮಕ್ಕಳೆಲ್ಲ ತುಂಬಾ ದೂರದಲ್ಲಿ ಇರೋರು ಮನೆಗೆ ಬರ್ತಿದ್ದಾರೆ 3 ದಿನ ಅಂದ್ರೆ ಕಾಲು ನೋವಿನ ಅರಿವೇ ಬರೋದಿಲ್ಲ. ಸೊ ಇದಕ್ಕೆ ಏನ್ ಕಾರಣ ಅಂದ್ರೆ, ಯಾವಾಗ ನಮ್ ಮನಸ್ಸು ಉಲ್ಲಾಸವಾಗಿರುತ್ತೋ ಆಗ ದೇಹ ಅಷ್ಟೊಂದು ಗಮನ ನಾವು ದೇಹಕ್ಕೆ ಕೊಡೋದಿಲ್ಲ, ಅಥವಾ ದೇಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಗಮನ ಕೊಡೋದಿಲ್ಲ ಅಂತ ಹೇಳೋದಕ್ಕಿಂತ ದೇಹ ಚೆನ್ನಾಗಿರುತ್ತೆ. ನಿಮ್ಮ ಹಾರ್ಟ್ ಅಥವಾ ನಿಮ್ಮ ಲಿವರ್ ಅಥವಾ ನಿಮ್ಮೆಲ್ಲ ಬಾಡಿ ಎಲ್ಲ ಆರ್ಗನ್ ಸರಿಯಾಗಿ ಕೆಲಸ ಮಾಡುತ್ತೆ ನಿಮ್ ಉಲ್ಲಾಸವಾಗಿದ್ದಾಗ, ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಸಂಗೀತ ಚಿಕಿತ್ಸೆ ಅಂತ ಬಂದಾಗ ಈ ಚಕ್ರಾಸ್ ಅಂತ ನೀವು ಕೇಳಿದಿರಿ, ನಮ್ಮ ದೇಹದಲ್ಲಿ 7 ಚಕ್ರಗಳು ಇದೆ ಅಂತ. ಇದು ಸೈಂಟಿಫಿಕಲಿ ಆಲ್ಸೋ ಒಂದು ತರವಾಗಿ ಪ್ರೂವ್ ಆಗಿದೆ. ಈಗ ಅಲ್ಟಿಮೇಟ್ ನಮ್ಮ ದೇಹ ಅಥವಾ ಮನಸ್ಸು ಅಂತ ಒಬ್ಬ ಮನುಷ್ಯನನ್ನ ನಾವು ತಗೊಂಡ್ರೆ, ನಾವು ಬದುಕಿರೋ ಮನುಷ್ಯ ಸತ್ತಿರೋ ದೇಹ ಅಂತ ನೋಡಿದಾಗ ವ್ಯತ್ಯಾಸ ಇರುವುದು ಎಲ್ಲಿ ಅಂದ್ರೆ, ನಮ್ಮ ಜೀವಕೋಶಗಳು. ಜೀವಕೋಶಗಳು ಬದುಕಿದೆ, ಅದಕ್ಕೆ ನಾವು ಬದುಕಿದ್ದೀವಿ. ಜೀವಕೋಶಗಳು ಏನು ಅಂತ ನೋಡಿದ್ರೆ, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಅದು ಒಂದು ವೈಬ್ರೇಷನ್ ಅಲ್ಲಿ ಒಂದು ಸ್ಟೇಟ್ ಅಲ್ಲಿ ಇರೋದ್ರಿಂದ ಜೀವಕೋಶಗಳು ಬದುಕಿದೆ. ಜೀವಕೋಶಗಳು ಬದುಕಿರೋದ್ರಿಂದ ನಾವು ಬದುಕಿದ್ದೇವೆ. ಸೊ ಈ ಸ್ಟೇಟ್ ಆಫ್ ಫ್ರೀಕ್ವೆನ್ಸಿ ಏನಿದೆ, ಜೀವಕೋಶಗಳು ಒಂದು ತರಂಗ ಅಂತ ಏನು ಹೇಳ್ತೀವಿ ಅಥವಾ ಫ್ರೀಕ್ವೆನ್ಸಿ, ಅದ್ ಇದ್ದಾಗ ನಮ್ಗೆ ಆರೋಗ್ಯ ಇರುತ್ತೆ ಅಥವಾ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಎಷ್ಟೊಂದ್ ಜನ ಸುತ್ತಮುತ್ತಲು ಚೆನ್ನಾಗಿರೋ ವಿಷಯಗಳಿರ್ಬೋದು, ಸಂಗೀತ ಇರ್ಬೋದು, ಆದ್ರೂ ಕೆಲವ್ರಿಗೆ ಕೇಳ್ಬೇಕು ಅಂತಾನೆ ಅನ್ಸುತ್ತೆ ಅಥವಾ ಇನ್ನೂ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಅವರ ಫ್ರೀಕ್ವೆನ್ಸಿ ಅಥವಾ ಜೀವಕೋಶಗಳ ಫ್ರೀಕ್ವೆನ್ಸಿ ಅಷ್ಟು ಹದಗೆಟ್ಟು ಹೋಗಿರುತ್ತೆ. ಸೊ ಈ ಫ್ರೀಕ್ವೆನ್ಸಿ ಯಾವಾಗ ಏರುಪೇರಾಗುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗುತ್ತೆ, ನಮಗೆ ರೋಗಗಳು ಬರುತ್ತೆ, ಅದು ಮಾನಸಿಕವಾಗಿ ಇರಬಹುದು ಅಥವಾ ದೈಹಿಕವಾಗಿ ಇರಬಹುದು. ಸೊ ಈ ಫ್ರೀಕ್ವೆನ್ಸಿನ ಸರಿ ಮಾಡಬೇಕು ಅಂದ್ರೆ, ಅದು ಯಾವ ನಮ್ಮ ಈಗ ಕೊರಳಲ್ಲಿ ಇರೋ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಬಂದಾಗ ಅದಕ್ಕೆ ಒಂದು ಚಕ್ರ ಇದೆ, ಕೊರಳಲ್ಲಿ ಇರೋ ಚಕ್ರ. ಅದೇ ರೀತಿ ಹೊಟ್ಟೆಗೆ ಸಂಬಂಧಿಸಿದ ಪ್ರಾಬ್ಲಮ್ಗೆ ಹೊಟ್ಟೆಯ ಚಕ್ರ. ಸೊ ಈ ರೀತಿ ಸಪ್ತ ಚಕ್ರಗಳು ನಮ್ಮ ದೇಹದಲ್ಲಿ ಏನಿದೆ, 7 ಚಕ್ರಗಳಿದೆ, ಅದಕ್ಕೆ ಸರಿಯಾದ ಫ್ರೀಕ್ವೆನ್ಸಿಯನ್ನು ನಾವು ಕೊಟ್ಟಾಗ, ಆ ರಾಗಗಳನ್ನು ಯೂಸ್ ಮಾಡಿದಾಗ, ಆ ಚಕ್ರಗಳಿಗೆ ಸಂಬಂಧಪಟ್ಟ ರೋಗಗಳು ನಾವು ವಾಸಿ ಮಾಡಬಹುದು. ಅದರಲ್ಲಿ ಸಂಗೀತದಲ್ಲಿ ನಿಮಗೆ ಗೊತ್ತಿರೋ ತರ ಸಪ್ತ ಸ್ವರಗಳು ಅಂತ ನೀವು ಹೇಳಿದ್ರಿ, ಸರಿಗಮ ಪದನಿ ಅನ್ನೋದು ಸಪ್ತ ಚಕ್ರಗಳಿಗೆ ಅನ್ವಯ ಆಗುತ್ತೆ. ಮೂಲಾಧಾರ ಚಕ್ರ ಅಂದ್ರೆ ಷಡ್ಜ, ಸ ಅಂತ ನಾವೇನ್ ಹೇಳ್ತೀವಿ ಹಾಗೆ. ಸೊ ಸರಿಗಮ ಪದನಿ, ಸೊ ಇದು 7 ಚಕ್ರಗಳಿಗೆ ಅನ್ವಯ ಆಗುತ್ತೆ. ನಮ್ಮ ದೇಶದ ಸಂಗೀತದಲ್ಲಿ ಎಷ್ಟೊಂದು ಹಿರಿಮೆ ಇದೆ ಅಂದ್ರೆ, ಬರೀ ಸರಿಗಮ ಪದನಿ ಅಂತಿಲ್ಲ ನಮ್ಮದ್ರಲ್ಲಿ, ನಮ್ಮಲ್ಲಿ ಸರಿ ಗ ಮ ಆತರ ಎರಡೆರಡು ಮಾಗಳು, ಎರಡು ಗಾಗಳು, ಎರಡು ರೀಗಳು, ಈ ತರ ಕಾಂಬಿನೇಷನ್ ಇರೋದ್ರಿಂದ ನಮಗೆ ಹೆಚ್ಚು ರಾಗಗಳು ಸಿಗುತ್ತೆ. ನಮ್ಮ ದೇಶದಲ್ಲಿ 72 ಮೇಳಕರ್ತ ರಾಗಗಳಂತ ನಮ್ಮ ಪೂರ್ವಜರು ಮಾಡಿ ಇಟ್ಟಿದ್ದಾರೆ. ಅದಕ್ಕಿಂತ ಒಂದು ರಾಗ ಕೂಡ ಎಕ್ಸ್ಟ್ರಾ ಇನ್ನು ಯಾರಿಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವೇನೇ ಮಾಡಿದ್ರು ಅದು 72 ಮೇಳಕರ್ತ ರಾಗಗಳ ಒಳಗೇನೆ ಬರುತ್ತೆ. ಸೊ ಈ ಚಕ್ರಗಳಿಗೆ ಸಂಬಂಧಿಸಿದ ರಾಗಗಳನ್ನು ತಗೊಂಡು ನಾವು ಹೆಚ್ಚಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂದ್ರೆ ತುಂಬಾ ಕಾಮನ್ ಆಗಿರೋದ್ರಿಂದ ನಾನು ಅದನ್ನ ತಗೊಳ್ತಾ ಇದ್ದೇನೆ. ಈಗ ಎಲ್ರಿಗೂ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಆಂಜಿಯೋಗ್ರಾಮ್, ಆಂಜಿಯೋಗ್ರಫಿ ತುಂಬಾ ಕೇಳ್ತೇವೆ. ಇದರಲ್ಲಿ ಮಾ ಅನ್ನೋದು ಬರುವಂತ ಒಂದು ನೋಟ್ ನಾವು ಸಂಗೀತ ಚಿಕಿತ್ಸೆಯಲ್ಲಿ ಬಳಸೋದು, ಇದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಕಲ್ಯಾಣಿ ರಾಗದಲ್ಲಿ ನೀವು ತುಂಬಾ ಅದನ್ನ ಕೇಳ್ತೀರಿ, ಕೃಷ್ಣ ನೀ ಬೇಗನೆ ಇರ್ಬೋದು ಅಥವಾ

ಇರ್ಬೋದು. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ, ಇದೆಲ್ಲ ಕಲ್ಯಾಣಿ ರಾಗದಲ್ಲಿ ಬರೋ ಹಾಡುಗಳು. ಇದು ನಿಮ್ಮ ಹಾರ್ಟ್ಗೆ ಅಥವಾ ಹೃದಯ ಅಂತ ಚಕ್ರ ಅಂತ ತಗೊಂಡಾಗ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ತರ ಮೋಹನ ಅಂತ ರಾಗ ಇದೆ, ತುಂಬಾ ಹಾಡುಗಳಿದೆ. ಅಗೇನ್ ಮೋಹನದಲ್ಲಿ

0: ಇದು ಡಿಪ್ರೆಷನ್ಗಳಿಗೆ ಡಿಪ್ರೆಷನ್ಗೆ ಮತ್ತು ಇಂಡೈಜೆಷನ್ಗೆ ಎರಡಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮಾಯಾ ಮಾಡೋಗವಳ ಎಲ್ಲರಿಗೂ ಗೊತ್ತಿರೋ ರಾಗ ಸರಿ ಗ ಮ ಪ ದ ನಿ ಸ ಮಕ್ಕಳು ಸಂಗೀತ ಕಲಿಯುವಾಗ ಅದನ್ನೇ ಶುರು ಮಾಡ್ತಾರೆ. ಇದರಲ್ಲಿ ವೋಕಲ್ ಕಾರ್ಡ್ಸ್ಗೆ ನಮ್ಮ ಕೊರಳಿಗೆ ಸಂಬಂಧಪಟ್ಟ ವೋಕಲ್ ಕಾರ್ಡ್ಸ್ಗೆ ಹಾರ್ಮೋನಲ್ ಚೇಂಜಸ್ ಬಾಡಿಲಿ ಆಗೋದಕ್ಕೆ ಪ್ಲಸ್ ನಮ್ಮ ದೈಹಿಕ ಬೆಳವಣಿಗೆಗೆ ಇರುವಂತ ಅಂಶಗಳು ಈ ರಾಗದಲ್ಲಿದೆ. ಅದೇ ರೀತಿ ಮಧ್ಯಮಾವತಿ ಅಂತ ರಾಗ ಇದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ತುಂಬಾ ಕಾಮಿಂಗ್ ಎಫೆಕ್ಟ್ ಕೊಡುತ್ತೆ ಮಧ್ಯಮಾವತಿ ರಾಗ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಆರ್ಥ್ರೈಟಿಸ್ ಇರ್ಬೋದು, ಬೆನ್ ನೋವು, ಕಾಲು ನೋವು, ಕೈ ನೋವು, ಇದಕ್ಕೆಲ್ಲದಕ್ಕೂ ಈ ರಾಗ ತುಂಬಾ ಒಳ್ಳೇದು. ಅದಕ್ಕೆ ಬಹುಶಃ ನಮ್ಮ ಪೂರ್ವಜರು ಇದನ್ನ ಹಾಡಲೇಬೇಕು ಅಟ್ಲೀಸ್ಟ್ ಒಂದ್ಸರ್ತಿ ಮನೆಯಲ್ಲಿ ಅಂತ ಹೇಳೋದು ಇರ್ಬೋದು, ಲೇಡೀಸ್ಗೆ ಎಸ್ಪೆಷಲಿ, ಯಾಕೆಂದ್ರೆ ನಮ್ಗೆ ಹೆಚ್ಚು ಕೈಕಾಲು ನೋವುಗಳು ಬರೋದು ಜಾಸ್ತಿ ಇರೋದ್ರಿಂದ ಇದನ್ನ ಹೇಳಿರ್ಬೋದು ಅನ್ಕೊಳ್ತೀನಿ. ಹಾಗೆ ನಮ್ಮ ಸಂಗೀತ ಪದ್ಧತಿಯಲ್ಲೂ ಕೊನೆಗೆ ನಾವು ಒಂದು ಕಚೇರಿಯನ್ನು ಮುಗಿಸಬೇಕು ಅಂದ್ರೆ ಮಧ್ಯಮಾವತಿ ಹಾಡು ಅಂತ ಹೇಳ್ತಾರೆ. ಯಾಕಂದ್ರೆ 3 ಗಂಟೆ ಕೆಳಗೆ ಕೂತಿರ್ತೀವಲ್ಲ, ಜಾಯಿಂಟ್ಸ್ ಎಲ್ಲ ಮತ್ತೆ ಸರಿ ಹೋಗ್ಲಿ ಅಂತ ಇರಬಹುದು. ಅದೇ ಇನ್ನ ಬರೀ ರಾಗಗಳು ಮಾತ್ರ ಅಲ್ಲ, ಪರ್ಕಷನ್ ಇನ್ಸ್ಟ್ರೂಮೆಂಟ್ ನಾನು ಮರಿಬಾರ್ದು. ಬರೀ ಹಾಡೋರು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸಂಗೀತ ಅನ್ನುವಾಗ ಬೇರೆ ನಮಗೆ ಸಪೋರ್ಟ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ವಯಲಿನ್ ಇರ್ಬೋದು, ವೀಣೆ ಇರ್ಬೋದು, ಬಾನ್ಸುರಿ ಅಥವಾ ಫ್ಲೂಟ್ ಇರ್ಬೋದು, ಮೃದಂಗ ಅಥವಾ ಖಂಜೀರ, ಘಟಂ, ಮೋರ್ಸಿಂಗ್, ಇದೆಲ್ಲಾನು ಥೆರಪಿಟಿಕ್ ಆಗಿ ಕೃತಿಯಲ್ಲಿ ಬರುವ ಸ್ವರಗಳನ್ನು ಕೂಡ ನಾನು ಬಳಸ್ಕೊಳ್ತೇನೆ. ಲೈಕ್ ಗುಡುಗಿನ ಸೌಂಡ್ ಇರ್ಬೋದು, ಅಥವಾ ಒಂದು ಒಂದು ಸೀಡ್ಸ್, ಡ್ರೈ ಸೀಡ್ಸ್ ಬೀಜಗಳನ್ನ ಒಂದು ಚೀಲದೊಳಗೆ ಹಾಕಿ ಅದನ್ನ ಸೌಂಡ್ ಮಾಡೋದಿರ್ಬೋದು, ಅಥವಾ ಸ್ಯಾಂಡ್ ಅಂದ್ರೆ ಮರಳಿನ ಸೌಂಡ್ ಇರ್ಬೋದು, ಅಥವಾ ಪ್ರಾಕೃತಿಕವಾಗಿ ನಾವು ಸಿಗುವ ಹಕ್ಕಿ ಚಿಲಿಪಿಲಿ ಗುಟ್ಟೋದು, ಸಮುದ್ರದ ಸ್ವರ ಇರ್ಬೋದು, ಮಳೆ ಬರೋ ಸೌಂಡ್ ಇರ್ಬೋದು, ಇದನ್ನ ಕೂಡ ನಾವು ಸಂಗೀತ ಚಿಕಿತ್ಸೆಯಲ್ಲಿ ಬಳಸ್ತೀವಿ. ಅಥವಾ ಒಂದು ಲಿರಿಕ್ಸ್ ಇರ್ಬೋದು, ಲೈಕ್ ಈಗ ನೀವು ಅಮ್ಮ ಎಂಬ ಮಾತಿಗಿಂತ ಅಂತ ಹೇಳುವಾಗ ಅವ್ರಿಗೆ ನಾವು ಪೇಷಂಟ್ಸ್ ಹತ್ರ ಸಪೋಸ್ ಅವ್ರಿಗೆ ಮನಸ್ಸಲ್ಲಿ ಅವ್ರ ಅಮ್ಮನ ಬಗ್ಗೆ ಏನಾದ್ರೂ ಒಂದು ಬೇಜಾರಾಗಿರ್ಬೋದು, ಅಥವಾ ಅವ್ರ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಇದನ್ನ ಅಲ್ಲ ನಾವು ಸಾಹಿತ್ಯವನ್ನು ಬಳಸ್ಕೊಳ್ತೀವಿ, ಸ್ವರಗಳನ್ನು ಬಳಸ್ಕೊಳ್ತೀವಿ, ಯಾರಿಗೋ ಏನೋ ಲೈಫ್ ಅಲ್ಲಿ ಏನೋ ಮಿಸ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ, ಅಂತವರಿಗೆ ಅಂತದನ್ನ ಸರಿಪಡಿಸೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಸ್ವರಗಳನ್ನು ಬಳಸ್ಕೊಳ್ತೀವಿ. ಸೊ ಈ ರೀತಿ
1: ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಸ್ತೀರ.
0: ಎಕ್ಸಾಕ್ಟ್ಲಿ.
1: ಆಮೇಲೆ ಇನ್ನೊಂದು, ಮಕ್ಕಳ ಓದಿನ ಬಗ್ಗೆ ನೋಡಿದಾಗ ಆತ್ಮವಿಶ್ವಾಸ ಅಲ್ಲ, ಏಕಾಗ್ರತೆಯ ಸಹ ತುಂಬಾ ಅವಶ್ಯಕ. ಈ ಏಕಾಗ್ರತೆಯನ್ನು ಹೊಂದಿಸಲು ನಿಮ್ಮ ಸಂಗೀತ ಚಿಕಿತ್ಸೆಯಲ್ಲಿ
0: ಮಕ್ಕಳು ಓದುವಾಗ ಅವರಿಗೆ ಕೇಳಿ ಕೇಳಿ ಕೇಳಿ ತುಂಬಾ ರೂಢಿ ಇರುವಂತಹ ಹಾಡುಗಳನ್ನ ಕೇಳಿದ್ರೆ ಅವ್ರಿಗೆ ಜಾಸ್ತಿ ಓದೋದಕ್ಕೆ ಬರುತ್ತೆ. ಹೊಸ ಹಾಡುಗಳನ್ನ ಕೇಳೋದು ಅಥವಾ ಸಾಹಿತ್ಯದಲ್ಲಿ ತುಂಬಾ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಸಂಗೀತ ಕೇಳೋದು ಆದಷ್ಟು ಒಳ್ಳೇದಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ನಾನೇನ್ ಸಜೆಸ್ಟ್ ಮಾಡ್ತೇನೆ ಅಂದ್ರೆ, ಯಾವುದೇ ರಾಗ ಇರಲಿ ಆದ್ರೆ ಅದನ್ನ ಇನ್ಸ್ಟ್ರೂಮೆಂಟಲ್ ಅಲ್ಲಿ ಕೇಳೋದು ಯಾವಾಗ್ಲೂ ಓದೋದಕ್ಕೆ ಒಳ್ಳೇದು. ಅದನ್ನ ಪ್ಲೇ ಮಾಡ್ತಾ ಬ್ಯಾಕ್ಗ್ರೌಂಡ್ ಅಲ್ಲಿ ಪಿಯಾನೋ ಇರ್ಬೋದು, ವಯಲಿನ್ ಇರ್ಬೋದು, ವೀಣೆ ಇರ್ಬೋದು, ಸಾಹಿತ್ಯ ಇಲ್ಲದೆ ಸಂಗೀತ ಮಾತ್ರ ಬಳಸ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತ. ಕೆಲವು ರಾಗಗಳನ್ನ ನಾನು ಹೇಳಿದ್ದೆ, ಇದನ್ನ ಹೆಚ್ಚು ನುಡಿಸಿ ನಿಮ್ಮ ಮಸಲ್ಸ್ಗೆ ಜಾಯಿಂಟ್ಸ್ಗೆ ಒಳ್ಳೇದು. ಮತ್ತೆ ನಾವು ಸಂಗೀತ ಹಾಡುವಾಗ ಅಥವಾ ನುಡಿಸೋವಾಗ ನಮ್ಮ ಬ್ರೀದಿಂಗ್ ಸ್ಟೈಲ್ ಇದೆ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದಾಗಿ ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬಾಡಿಲಿ, ಬ್ಲಡ್ ಸರ್ಕ್ಯುಲೇಷನ್. ಸೊ ಇದು ಒಂದ್ ರೀತಿಯಲ್ಲಿ ಹೆಲ್ಪ್ ಆದ್ರೆ, ಇನ್ನೊಂದು ನಮಗೆ ಎಲ್ಲರಿಗೂ ಮನುಷ್ಯರಿಗೆ ಹವ್ಯಾಸ ಅನ್ನೋದು ತುಂಬಾ ಮುಖ್ಯ. ಆ ಹಾಬಿ ಯಾವತ್ತೂ ಬಿಟ್ಬಿಟ್ಟ ಹಾಬಿ,
1: ಇದು ಸಾಮಾನ್ಯ ವ್ಯಕ್ತಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಈಗ ಕಾಮನ್ ಮ್ಯಾನ್ ಇರ್ತಾರೆ, ಕೇವಲ ಒಂದು ಹಾಡನ್ನು ಮಾತ್ರ ಕೇಳ್ತಿರ್ತಾರೆ, ಅಂತವರಿಗೆ ನೀವು ಯಾವ ಬಗೆಯ ಕಾನ್ಫಿಡೆನ್ಸ್ ಲೆವೆಲ್ ನ ಬೆಳೆಸ್ತೀರಿ?
0: ಈಗ ಕೆಲವರು ಹೌಸ್ ವೈಫ್ಸ್ ಇರ್ತಾರೆ, ಅವ್ರಿಗೆ ಹಾಡೋದಕ್ಕೆ ಬರಲ್ಲ, ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ಕೊಳ್ಳಿ. ಅಡುಗೆ ಮಾಡುವಾಗ ಹಾಡುಗಳನ್ನ ಕೇಳಿ, ರೇಡಿಯೋ ಇಟ್ ಮಾಡಿ, ಸಂಗೀತ ಜಾಸ್ತಿ ಕೇಳಿ, ಅದ್ರ ಜೊತೆ ನೀವು ಹಾಡಿ. ಇದರಲ್ಲಿ ನಿಮ್ಮ ಮೆಮೊರಿ ಪವರ್ ಆಲ್ಸೋ ಇಂಪ್ರೂವ್ಸ್, ನಿಮಗೆ ಸಾಹಿತ್ಯ ನೆನ್ಪಿಟ್ಕೊಳ್ತಾ ಇಟ್ಕೊಳ್ತಾ ನಿಮ್ಮ ಬ್ರೈನ್ಗೆ ನೀವು ಎಕ್ಸಸೈಸ್ ಕೊಟ್ಟಂಗೂ ಆಗುತ್ತೆ.

ಅದೇ ರೀತಿ ಹಾಡುಗಳನ್ನ ಕಲಿಯುವಾಗ ಏನೋ ಒಂದು ಚಾಲೆಂಜಿಂಗ್ ಇರುತ್ತೆ, ಇಲ್ಲಾಂದ್ರೆ ಡೈಲಿ ನೀವು ಬೆಳಗ್ಗೆ ಹೇಳೋದು ನಿಮ್ಮ ಕೆಲಸ ಮಾಡೋದು ಬರೋದು ನಿದ್ದೆ ಮಾಡೋದು ಇಷ್ಟೇ ಆಗೋಯ್ತು ಲೈಫ್ ಅಂದ್ರೆ. ಸೊ ಏನೊಂದು ಹಾಡು ಕಲಿಯೋದು, ನಾನು ಎರಡು ಹಾಡು ಕಲ್ತಿದ್ದೀನಿ ಭಜನ್ ಕಲ್ತಿದ್ದೀನಿ ಅಂತ ಹೇಳೋರಿದ್ದಾರೆ. ಸಪೋಸ್ ಸಂಗೀತದಲ್ಲಿ ಇಂಟ್ರೆಸ್ಟೇ ಇಲ್ಲದೆ ಇರೋರಿಗೆ ತುಂಬಾ ಬೇರೆ ಬೇರೆ ರೀತಿಯ ಚಾಲೆಂಜಸ್ ಕೊಡ್ತೀನಿ. ಅಂದ್ರೆ ಈಗ ಕೆಲವು ಕಪ್ಸ್ ಅನ್ನ ಇಟ್ಕೊಂಡು ಅದ್ರಲ್ಲಿ ಬೇರೆ ಬೇರೆ ನೀರಿನ ಲೆವೆಲ್ ಹಾಕಿ ಅದನ್ನ ಟ್ಯಾಪ್ ಮಾಡೋದು, ಸೊ ಅದರಲ್ಲಿ ಬೇರೆ ಬೇರೆ ಸೌಂಡ್ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ, ಅಥವಾ ಮೌತ್ ಆರ್ಗನ್ ಪ್ಲೇ ಮಾಡೋದು, ಅಥವಾ ಡ್ರಮ್ಸ್ ಪ್ಲೇ ಮಾಡೋದು. ನಾನು ಗಮನಿಸಿದ ಪ್ರಕಾರ ಯಾವ್ದಾದ್ರು ಒಂದು ಫಾರ್ಮ್ ಆಫ್ ಮ್ಯೂಸಿಕ್ ಡ್ರಮ್ಸ್ ಇರ್ಬೋದು ಅಥವಾ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇರ್ಬೋದು ಹಾಡೋದಿರ್ಬೋದು ಅಥವಾ ಜಸ್ಟ್ ಸೌಂಡ್, ಇದಿಷ್ಟರಲ್ಲೂ ಇಂಟ್ರೆಸ್ಟ್ ಇಲ್ದಿರೋರು ಯಾರೂ ಇಲ್ಲ ಅಂತ ಅನ್ಸುತ್ತೆ.

0: ತುಂಬಾ ಚೆನ್ನಾಗಿದೆ ಮೇಡಮ್ ನೀವು ಹಾಡ್ತಾ ಇದ್ರೆ, ಇನ್ನೂ ಕೇಳ್ಬೇಕನ್ನಿಸ್ತಾ ಇದೆ. ಇಷ್ಟು ಶಕ್ತಿ ಸಂಗೀತಕ್ಕಿದೆ. ಇವಾಗ ವೃತ್ತಿ ಪ್ರವೃತ್ತಿ ಎರಡನ್ನು ಸಂಗೀತನೇ ಅನ್ಕೊಂಡಿದ್ದೀರಿ, ಈ ವೃತ್ತಿ ಪ್ರವೃತ್ತಿಗೆ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲ ಹೇಗಿದೆ?
1: ಅವ್ರ ಬೆಂಬಲ ಇಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ನನ್ನ ಗಂಡ ಸಂಗೀತಕ್ಕೆ ಸಂಬಂಧ ಪಡೆದೇ ಇದ್ರು, ಅವರು ಹಾಡೋದಿಲ್ಲ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಿಲ್ಲ, ಆದರೆ ಕೇಳೋ ಅಭ್ಯಾಸ ತುಂಬ. ಹಾಗೆ ನನ್ನ ಅತ್ತೆ ಮಾವ ಇರ್ಬೋದು, ಅಪ್ಪ ಅಮ್ಮ ಬಗ್ಗೆ ಹೇಳಿದೆ ನಾನೇನಿವೆ. ಸೊ ಎಲ್ಲಾ ಕುಟುಂಬ ಸದಸ್ಯರಿಗೂ ಸಂಗೀತ ಅಂದ್ರೆ ಬಹಳ ಇಷ್ಟ, ಕೇಳೋದಂದ್ರೆ ಇಷ್ಟ. ಸಂಗೀತ ಕಚೇರಿಗಳಿಗೆ ನಾವು ಡೆಫಿನೆಟ್ಲಿ ಎಲ್ಲಿದ್ರೂ ಹೋಗ್ತೇವೆ. ಈ ಎಲ್ಲಾ ಒಂದು ಫ್ಯಾಕ್ಟರ್ಸ್ ಕೂಡ ನನಗೆ ತುಂಬಾ ಪೂರಕವಾಗಿ ಹೆಲ್ಪ್ ಆಯ್ತು ಅಂತ ನನಗೆ. ಫೋಕ್ ಮ್ಯೂಸಿಕ್ ಅಂತಾನೆ ಒಂದು ಚಾನೆಲ್ ಮಾಡಬಹುದು. ಈಗ ನಾವು ಸಿನಿಮಾ ಸಂಗೀತಕ್ಕಷ್ಟೇ ನಾವು ನಮ್ಮನ್ನ ಸೀಮಿತವಾಗಿ ಇಟ್ಕೊಂಡಿದ್ದೇವೆ. ಯಾಕೆ ನಾನು ಅದನ್ನ ಸ್ವಲ್ಪ ನಾವು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬಾರ್ದು, ಇದೆಲ್ಲ ನನ್ನ ಆಸೆ ಆಕಾಂಕ್ಷೆಗಳು.
0: ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ, ಜೀವನದಲ್ಲಿ ನೀವು ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಹೊಂದಲಿ ಎಂದು ಹಾರೈಸುತ್ತಾ, ನಮ್ಮ ನಿಲಯಕ್ಕೆ ಬಂದು ಇಷ್ಟೆಲ್ಲಾ ಸಂಗೀತ ಚಿಕಿತ್ಸೆ ಬಗ್ಗೆ ಮತ್ತು ನಿಮ್ಮ ಒಂದು ಗಾಯನದ ಬಗ್ಗೆ ನಮ್ಮನ್ನು ಸಂತೋಷಪಡಿಸಿದ್ರಿ, ತುಂಬಾ ಧನ್ಯವಾದಗಳು.
1: ನಿಮಗೂ ಅಷ್ಟೇ, ತುಂಬಾ ಧನ್ಯವಾದಗಳು.
0: ಇದುವರೆಗೆ ಡಾಕ್ಟರ್ ವಿನಿಯಾ ನಯ್ಯರ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಪರಿಮಳ ದೇಶಪಾಂಡೆಗೆ ಅಪ್ಪಣೆ ನೀಡಿ ವಂದನೆಗಳು.